ಇನ್ನೇನ್ ಕರ್ಣ ಪೂಜಾವಲಾಲೋಕ್ಯ ದೇವಿಯ ಹಾಸ್ಯದ ಪ್ರಯೋಜನವತ್ತ ಹನುಮಾನ್ಸಿ ಆಲೋಕ್ಯವೇ ವೈಕಿ ಸೇಕ ಎವಿಟ ಆಲೋಕ್ಯವಿಯ ಉಪಕರಣ ಮಲ್ಪಾನ್ ಪೂಜಾ ಫಲತರು ವಾಟಿ ಪೂಜಾ ದೇವಿಯ ಹಾಸ್ಯ ಅವಶ್ಯನ ದೇವಿಯನ್ ಮಹಾನ್ ಸೇಮ ಬೀಜ ಉಪದವನ ಸಿಯಲು ಫಲ ಸಹ ಸಿಯಲು ಫಲದಿನ ವೃಕ್ಷ ಪೊಲವ ಪಿಟ ಹದಗಣಿತ್ವ ಐಕಿ ಸೇಕ ಎವಿಟ ಏ ಸೇವಿಯ ಒಬ್ಬ ಸತುನ್ ಗೆನ್ ಕರ್ಣ ಪೂಜಾ ಲೇ ಪೂಜಾ ಬಿಲಿ ಪೂಜಾ ದೇವಿಯ ಮಹಾನ್ಸನ ಅವಶ್ಯನ ಮಹಾನ್ ಸೇಮ ಅಹಸ ಪಕ್ಷಿ ನಿಂದ ಮೇ ಭೂಮಿಯ ಬಡಗಾಯನ ಸಹ ಸಿಯಲು ಸಿವಪಾ ಸತುನ್ ಗೆಂದ ಪಿರಿಯನನು ಸನಸೂಸೇಕ ಮೌ ಕರುವಾನನ್ ವಹನ್ಸೇರ ನಮಸ್ಕಾರ ಕರಾತಿ ಮುಲು ಆತ್ಮೇನ್ ದೇವಿಯನ್ ವಹನ್ಸೇರ ಕಥಾ ಕರ್ಮಿ ಸಿಡಿನ್ನ ಒಬೇ ವೇದನಾವ ದೇವಿಯನ್ ವಹನ್ಸೇರ ಕಿಯನ್ನ ಒಬೇ ಲಂಗಮೇ ಇನ್ನ ಆಯವತ್ ಒಬಗೆ ಹದವತೇ ತಿಬೆನ ಪ್ರಶ್ನ ದಾನ್ನೆ ನೆ ಒಬಟ ಗೊಡಕ್ ಆದರೇ ಕಿಯನ್ ಆಯ ಒಬಗೆ ಹದವತ ಅದುಲಾಂತೇ ತಿಬೆನ ವೇದನಾವ ದಾನ್ನೆ ನೆ ඔබ ළඟ ඉඳගෙන ඔබට කන්න බොන්න දෙන අය ඔබගේ ඇතුළාන්තයේ තිබෙන කඳුළු දකින්නේ නැහැ ඔබ හැංගිලා අඬන ආකාරය ඒවුන් දකින්නේ නැහැ රාත්‍රියේ ඔබ ඇස්වලින් නැගෙන කඳුළු ඔවුන් දන්නේ නැහැ නමුත් සහෝදරයා සහෝදරිය ඔබගේ දෙවියන් වහන්සේ ඔබගේ ආත්මය විනිවිද දකින්නෝ මේ වෙලාවේ දෙවියන් මහත්තයා කතා කරලා කියන්න මේ ප්‍රශ්නය ඉන්න තැන දඩගහන ඇස් පියාගෙන මුළු ශක්තියෙන් උන්වහන්සේව නමස්කාර කරමින් උන්වහන්සේ ඔබේ ප්‍රශ්නය

ರೀತಿವಲಾಗಿರಿ ನೆಗೆನ ಕುಮರಿ ಕೌರುದು ಗೀಪದ ರಚನೆ ಸಹ ಸಂಗೀತ ನಿರ್ಮಾಣೆ ಗರು ಮರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ್ರ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ವನ ಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಹಾ ಅನವರ್ತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯೋ ಜೇಸು ಕ್ರಿಸ್ತು ಸುಹಾಸೆ ಉದಿಸಾಮ ಅಪಟ ಲಭೇವಾ ಆಮೇನ್.

ಈ ಡೋರೆ ನಿಮಾಮಿಯ ಇರಿತಲಿಗಿಯ ಕಾಷ್ಟಕ ಓ ಮಿಹಿ ಕತಟ ಅಮಾದಹರ ಎದಹಲಿನಿ ಬಿಂದುವ ಬಿಂದುವ ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿನ್ ದೊರ ಅತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕ್ರತ್ನವ ಒಬ್ಬ ದಿಮಿತು ರೇಡಿಯೋವ.

0: ಈ ಡೋರೆ ನಿಮಾವಿಯ ಈ ರೀತಿಯಲ್ಲಿಗೆ ಕಾಷ್ಟಕ ಓ ಮಿಹಿ ಕತ್ತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿನ್ ದೊರ ಅತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಪ್ನವ ಒಬ್ಬ ದಿಮಿತು ರೇಡಿಯೋವ
1: ಜೇಸುನಿ ಒಬ್ಬ ಇಸ್ಸರ ವಿಲಾ ಗಾಯನೆ ಚಾರ್ಲ್ಸ್ ತೋಮಸ್ ಸಮಗ ನುವಂದಿಗ ಸೇನಾರತ್ನ ಈ ಪದರಚನೆಯ ಪೋಲ್ ಪ್ರಣಾಂದ ಪಿಯತುಮ ಸಂಗೀತಾಧ್ಯಕ್ಷನೆಯ ಸ್ಟ್ಯಾನ್ಲಿ ಪೇರಿಸ್.

ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೊ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವ್ ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯೋ ಜೇಸು ಕ್ರಿಸ್ತ ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.